ಅಧಿದಕ್ಷಂ ಭಜೇ ತೋಷಿತಾನೇಕ ಗೀರ್ವಾಣ ಪಕ್ಷಂ ಭಜೇ ಘೋರ ಸಂಗ್ರಾಮ ಸೀಮಾಹತಾಕ್ಷಂ ಭಜೇ ರಾಮನಾಮಾದಿ ಸಂಪ್ರಾಪ್ತ ರಕ್ಷಂ ಕರಾಲಾಟ್ಟಹಾಸಂ ಕ್ಷಿತಿ ಕ್ಷಿಪ್ತ ಪಾದಂ ಘನಭ್ರಾಂತ ಭೃಂಗಂ ಕಟಿಸ್ಥೋರು ಜಂಗಂ ಬಿಯದ್ವ್ಯಾಪ್ತ ಕೇಶಂ ಭುಜಾಶ್ಲೇಷಿತಾಶ್ಮಂ ಜಯ ಶ್ರೀ ಸಮೇತಂ ಭಜೇ